ಬಾಬು ಅಬ್ಬಮ್ಮ ಅಪ್ಪನೇ ರಾಮ ಕೋರಿ ಧಾಮ ಕೋರಿ ಧಾಮ ಕೋರಿ ಧಾಮ ಅಬ್ಬಮ್ಮ ಅಪ್ಪ.